0: ತಿಲಕವರ್ಧನ ಟೆಕ್ಸ್ಟೈಲ್ಸ್.
1: ಸಿಬಿ ಬ್ಯಾಂಕು ಎನ್ನುವೆ ಸ್ಥಾವರ ತಂಪತೋಟ ಸಿಯದ ಧಾತು ನಾಯ ದಶಮ ಹತಾಯ ಪಹಾಕ್ ದಾಕ್ವ ಸುಪಿರಿ ಪೋಲಿಯಾಕ್ ಅಮತನ್ನ ಬಿಂದು ಆಯ ಕಾಯ ಕಾಯ ಪಹಾಯ ಹಾರ ಸಿಯ ಕೊಲಹಾಯ ಹಾರ ಸಿಯ ಕೊಲಹ ನತ ಹೊತ್ ಲಂಗ ಮ್ಯಾತಿ ಎಸ್ ಡಿ ಬಿ ಬ್ಯಾಂಕು ಶಾಖಾ ಆಟ ಪ್ಯಾಮಿನೆನ್ನ ಕೊಂದೇಸಿ ಸಾಯ್ತಾಯ್.
2: ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಮನೆ
3: ಮಹಾತ್ಮ್ಯ ದಾನ್ಸಲೆ ಫ್ರೈಡ್ ರೈಸ್ ವೆನೈ ಹೋಟೆಲೆ ಫ್ರೈಡ್ ರೈಸ್ ವೆನೈ ದಿಕ್ಕಮ ಫ್ರೈಡ್ ರೈಸ್ ಉನಾಟ ಕ್ವಾಲಿಟಿ ವೆನಸ್
4: ಹೊಂದಮ ಪ್ರಮಿತಿಯ ಸಹತಕರಣ ಐಎಸ್ಒ ಸಹ ಎಸ್ಎಲ್ಎಸ್ ಸಹತಕಲಾತ್ ಅಲ್ಯೂಮೆಕ್ಸ್ ಅಲ್ಯೂಮಿನಿಯಂ ಓಣ ತರಾಮ್ ಅಲ್ಯೂಮೆಕ್ಸ್ ನಾಮ್ ಇಸ್ ತರಾಮ್
5: ಒಬತ್ ಎಲೆವಸ್ ಅವಸಾನ ಕಲಸಿ ಸುವಿಗ್ದ ಎನ್ಐ ಬೀಮ್ ದ ಸಿಟಿ ಯೂನಿವರ್ಸಿಟಿ ಸಮಗಿನ್ ಒಬಗೆ ಗ್ಲೋಬಲ್ ಲೈಫ್ ಗ ಗುಡನಗಾಗನ್ನ ಯುಕೆ ಆಸ್ಟ್ರೇಲಿಯಾ ಮಲೇಷಿಯಾ ಹು ರುಸಿಯಾನು ವಿಶ್ವವಿದ್ಯಾಲಯಕಿನ್ ಲೋವ ಪೀಲಿಕತ್ ಉಪಾಧ್ಯ ಕಿಮಿಕರಗನ್ನ ಅದಮ ಅಮತನ್ನ ಬಿಂದು ಏಕೈಕೈ ಹಚ್ ಸಿತಿಸ್ ದೈ ದಾಹ ಎನ್ಐ ಬೀಮ್ ದ ಸಿಟಿ ಯೂನಿವರ್ಸಿಟಿ ದ ಪ್ಲೇಸ್ ಟು ಬಿ
6: ಕೊಲಂಬ ಮೆದ ಬೇಸ್ ಲೈನ್ ಪಾರಟ್ ಇತಾಲಗಿನ್ ಅಪಾರ್ಟ್ಮೆಂಟ್ ಎಕಾಕ್ ದೆನ್ ಒಬಟಾತ್ ಪ್ರೈಮ್ ರೆಸಿಡೆನ್ಸೀಸ್ ವಿತಿನ್ ಒಬ ವಿತರ ಗೆನೇನ ಕೊಲಂಬ ನವಯೇ ಇದಿವನ ಪ್ರೈಮ್ ಕೊಲಂಬೋ ಪಾಸಲ್ ರೋಹಲ್ ಸಹ ದೈನಿಕ ಅವಶ್ಯತಾ ಸಿಯಲ್ಲಟಮ ವಿನಾಡಿ ಕೀಪೆಯಾಯ್ ರುಪಿಯಲ್ ಮಿಲಿಯನ್ 45 ಸಿಟ ಇಹಲಟ ಆಡಂಬರೇನ್ ಕೊಲಂಬ ಜೀವತ್ ವೆನ್ನ ಅದಮ ಕಥಾ ಕರನ್ನ ಬಿಂದುವೈ 710 777 333 ಲೀಟರೇಟ್ ವೆಡಿಮ ದುರಕ್ ಸಮಗ ಹೀರೋ ಡಿಲಕ್ಸ್ 100 ಯಾತುರುಪದಿಯ ಸೆಲ್ಫ್ ಸ್ಟಾರ್ಟ್ ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಟ್ಯೂಬ್ಲೆಸ್ ಟೈರ್ ಎತುಲು ವಿಶೇಷಾಂಗ ರಸಾಕ್ ವಸರ ಪಹಕ ಹೋ ಕಿಲೋಮೀಟರ್ 75 ವರಂಟ್ಯಕ್ ಸಮಗ ರುಪಿಯಲ್ 500,085 ಹಾರಸಿಯಕಟ ದಿವೈನಪುರ ಹೀರೋ ಅಲಬಿ ನಿಯೋಜಿತ ಅನ್ವಿದೀನ
7: ಶಕ್ತಿಮತ್ ಸಮಾಗಮಕ ಬುದ್ಧಿಮತ್ ಆಯೋಜನೆಯ ದಿನ ಹಾರಸಿಯಕ ಜ್ಯೇಷ್ಠ ಪುರವಸಿ ಸ್ಥಾವರ ತನ್ಪದು ಸನಹ ಸಿಯಡ ಎಕೊಳಾಯ ದಶ ಮಹಾತಾಯ ನಾಮಯಕ ಅಸಮ ಸಮ ಪೋಲಿಯಕ್ LB ಸ್ಥಾವರ ತನ್ಪದು ಅಮತನ್ನ ಬಿಂದು ಐಕಾಯ್ ಕೈದೆ ಕೈದೆ ಸಿ ಐದೆ ಸಿಯ ಫಿಚ್ ರೇಟಿಂಗ್ A-LKA ಔಟ್ಲುಕ್ ಸ್ಟೇಬಲ್ ಲಿಯಾಪದಿಂಚಿ ಮೂಲ ಸಮಾಗಮಕಿ